ಗರಿ ಪನಿ ತಬ ಮಗನಿದ ನಿಗರಿ ಗರಿ ಕಟ್ಟಿ ತನಿದ ಬಲಿ ಮನಿ ತಬ ಮಗದ ಇತ್ತಪ್ಪ ಮಗರಿ ಗದ.